ಪುರುದು ಪರಿದಿ ಅದಾದ ನೆತ್ತೆ ಫೇಮ ಹಗನ ಬೇಡ ಗಾಲ್ಲೆ ಹಿಯಾರಿ ನಂಗ್ ತಮರ ಆರ್ಟಿಕಲ್ ತಮ ಅಪಿಟ ಮೆಸೇಜ್ ಜಗ ದಾನ್ನಿ ಲಂಕಾವೇ ಗಿವಾಲ್ ತಿಯನ್ನ ಗಾಲ್ಲೆ ಹಿಯಾರಿ ಉನಾಟ ಮಂಗ್ ಅದು ತಮ ಯಾ ಅಭಿವ ಸೌದಿ ನಂಗ್ ಹಗನ ಇನ್ನು ಅಕಿಲ ದಾನ್ನಿ ಗುಡಕ ಆದರೆ ನೆಗದು ಕರಗಾನ ಮೈ ಅಪಿ ಹನ್ನೆನ ಸಿಂಧುವಟ ಅಮ್ಮೋ ದಿಗ ಮೆಸೇಜ್ ಜಗಕ್ ತಿಯನ್ವಾ ಜನಿ ಅಪಿವತ್ ಪ್ರಿಯಾ ಸೂರ್ಯಸೇನ ಮಹತ್ಯಾಗಿ ಸಿಂಧುವಕಡೆ ಎಗದು ಕರಗಾನ ಮೇ ಅಪಿ ಅನುರಾಧಪುರ ಪುಲ್ಲೆಯ ರಾಂದಿ ರಂಜಿತ್ ಪ್ರಿಯಾಂಕರ ಅಯ್ಯ ಅನುರಾಧಪುರ ಸೇನಾರತ್ನ ಸೂಪರ್ ರೇಗೆ ಇನ್ನ ಸೇನಾರತ್ನ ಮಹತ್ಯ ಇಟ ಬಸ್ಸೇ ಸಂದೀಪ್ ಇನೋಕಾ ದುಲಾರಿ ದಿನೇಶಿಕಾ ಹರ್ಷಿಕಾ ಕೌಶಿಕಾ ಈಶಾ ಗಯಾತ್ರಿ ಮೆದವಚ್ಚಿ ಮಣ್ಣಾರಂಪಾರಿ ಮನುದಿ ಲಕ್ಷಿಕಾ ಲಕ್ಮಾಲಿ ಪುಲ್ಲೆಯಾರ್ಹಂದಿ ಸೆಲೋನ್ ಮಾಯಕೆ ಮಾಯಾ ಗುಣಶೇಖರ ನಿಪುಂದಿ ಸೆಟ್ಟಕ ಮೆಗದು ಕರಗನ್ನ ಗೊಡಕ ಆದರೆ ಮೇ ಸಿಂಧುವಟ ಅಯ್ಯ ಅಭಿವಾತ್ ಕಿಯನ್ನ ಕ್ಯಾಗಲ್ ನಿಂದ ಸಾವಿಂದ ಅಭಿಟ ಮೆಸೇಜ್ ಜಗದಾರ ಅಮ್ಮ ಕುಮಾರಿ ಅಯ್ಯ ಸಮಿತ್ ಅಪ್ಪಚ್ಚಿ ಮೇ ಹೆಮೋ ಮೆಗದು ಕರಗನ್ನ ಕೇಳ ಕಿಯನು ಕ್ಯಾಗಲ್ಲ ಬೇತರ ನಂಗೆ ಇದಿಂಗ್ ಎಲ್ಲಿನೋ ಹೆಲ್ಲು ಹೊಂದರ ವಹಿನೋಲು ಗೊಡಕ ಆದರೆ ನಗಲು ಹೆಮೋ ಮೆಗದು ಕರಗನ್ನ ತಾಮೆ ಬೇತರ ಕಾಲ್ ಲೆಕ್ಕಾಗದೆ ಅಮ್ಮಿ ನೆತ್ತಂಗ್ ಇಕ್ಮಂಗ್ ಕರ ವಾಟ್ಸ್ಆಪ್ ಮೆಸೇಜ್ ಜಗದ್ದೆ ಅಮ್ಮಿ ನೆತ್ತಂಗ್ ಏತ್ ಇಕ್ಮಂಗ್ ಕರ ಫೇಸ್ಬುಕ್ ಪೋಸ್ಟ್ ತೆಗೆದ ಇಕ್ಮನಟ್ಟ ಕಮೆಂಟ್ ಗೊತ್ತಾನ್.

ಅಕ್ಕನಾಥ ವೂ ಅಪ ತಥಾಗತ ಸಮ್ಮ ಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.